ಕಡೆಗಾ ಸೆರೆಕರ ಲಿಂಗ ಅಡತು ನೋಡಿಯೇ ಮೊರೆಕರ ಲಿಂಗ ಉಸರ ಉಸರ ನಿನೈಕರ ಲಿಂಗ ಉಡನೆ ಉಡನೆ ಮರಕ್ಕಿರ ಲಿಂಗ.

0: ಗಿಡದ
1: ಥ್ಯಾಂಕ್ ಯು
0: ನಿಂತ ಗಿಡದಿ
1: ಶಾವ
0: ತತ್ತ ಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದ